ಶಾಪಿಂಗ್ ಸೆಂಟರ್ ನವಾಕಲಿ ಗಿಜಮುಂಗ ಬೆಲಡೂ ನಾ ಮಿಲಾವೀಗಿ ಸದಾಮ್ ಶಾಪಿಂಗ್ ಸೆಂಟರ್ ಉಮರ್ ಕಲಿ ಗಿಜಮುಂಗ ಬೆಲಡೂ ನಾ ಮಿಲಾವೀಗಿ ಅಲಮ ಚೌಕಿ ಅಬ್ದುಲ್ಲಾ ಶಾಪಿಂಗ್ ಸೆಂಟರ್ ಖಿಲ್ಜಿ ಮಾರ್ಕೆಟ್ ಕಿ ಅಲಮ ಚೌಕಿ ಜಮುಂಗ ಬೆಲಡೂ ನಾ ಮಿಲಾವೀಗಿ ಶೇಖ್ ಮಂದ ಕಿ ಅಕ್ಬರ್ ಶಾಪಿಂಗ್ ಸೆಂಟರ್ ಸರ ಮಿಲಾವೀಗಿ ಕಿಲ್ಲಿ ಶಬೀರ್ ಶಾಪಿಂಗ್ ಸೆಂಟರ್ ಸರ ಮಿಲಾವೀಗಿ ಸುರ್ಖ್ ಪುಲ್ ಸಬ್ಜಲ್ ರೋಡ್ ಬಾಂದಿ ದೌಲತ್ ಶಾಪಿಂಗ್ ಸೆಂಟರ್ ಸುರ್ಖ್ ಪುಲ್ ಸಬ್ಜಲ್ ರೋಡ್ ಬಾಂದಿ ಜಮುಂಗ ಬೆಲಡೂ ನಾ ಮಿಲಾವೀಗಿ ನೂರ್ಜು ಚೌಕಿ ದ ಫಜಲ್ ಶಾಪಿಂಗ್ ಸೆಂಟರ್ ನೂರ್ಜು ಚೌಕಿ ಜಮುಂಗ ಬೆಲಡೂ ನಾ ಮಿಲಾವೀಗಿ ಪಶ್ತುನ್ ಬಾಗ್ ಕಿ ಪ ಜಲತ್ ಖಾನ್ ಶಾಪಿಂಗ್ ಸೆಂಟರ್ ಕಿ ಜಮುಂಗ ಬೆಲಡೂ ನಾ ಮಿಲಾವೀಗಿ ಖಿಜಿ ಚೌಕಿ ದ ಅಲ್ ಸಾದತ್ ಮೆಡಿಕಲ್ ಖಿಜಿ ಚೌಕ್ ಸರ್ ಜಮುಂಗ ಬೆಲಡೂ ನಾ ಮಿಲಾವೀಗಿ ಸಮುನ್ ಗಲಿ ಕಿ ದ ಬಿಸ್ಮಿಲ್ಲಾ ಶಾಪಿಂಗ್ ಸೆಂಟರ್ ಸರ್ ಮಿಲಾವೀಗಿ ಚಶ್ಮಾ ಕಿ ದ ರಾಯಲ್ ಶಾಪಿಂಗ್ ಸೆಂಟರ್ ಸರ ಜಮುಂಗ ಬೆಲಡೂ ನಾ ಮಿಲಾವೀಗಿ ತಾರೋ ಚೌಕಿ ದ ಬೈಜಾನ್ ಶಾಪಿಂಗ್ ಸೆಂಟರ್ ಕ್ವಿಟಾ ಕಿ ಜಮುಂಗ ಬೆಲಡೂ ನಾ ಮಿಲಾವೀಗಿ ಮಿಟ್ಟಾ ಚೌಕಿ ದ ಕಶ್ಮಿ ಸ್ಟೋರ್ ಮಿಟ್ಟಿ ಚೌಕಿ ಮಿಟ್ಟಾ ಚೌಕಿ ಮಿಲಾವೀಗಿ ಖುಶಾಲ್ ರೋಡ್ ಬಾನಿ ಇಜ್ಜತ್ ಶಾಪಿಂಗ್ ಸೆಂಟರ್ ಖುಶಾಲ್ ರೋಡ್ ಬಾನಿ ಜಮುಂಗ ಬೆಲಡೂ ನಾ ಮಿಲಾವೀಗಿ ಗೋಸಾಬಾದ್ ಕಿ ಶಫಿ ಶಾಪಿಂಗ್ ಸೆಂಟರ್ ಗೋಸಾಬಾದ್ ಕಿ ಜಮುಂಗ ಬೆಲಡೂ ನಾ ಮಿಲಾವೀಗಿ ಯಹ್ಯಾ ಮೆಡಿಕಲ್ ಸ್ಟೋರ್ ಸರ್ ಮಿಲಾವೀಗಿ ನಜೀರ್ ಶಾಪಿಂಗ್ ಸೆಂಟರ್ ಸರ್ ಮಿಲಾವೀಗಿ ಮೊಹಮ್ಮದ್ ಸಾರಿ ಮೊಹಮ್ಮದ್ ನಬಿ ಕಾಸ್ಮೆಟಿಕ್ ಸರ್ ಮಿಲಾವೀಗಿ ಪ ಗೋಸಾಬಾದ್ ಕಿ ಖಿಲ್ಜಿ ಕಾಲೋನಿ ಕಿ ದೌತ್ ಮಾಮಾ ಸರ್ ಮಿಲಾವೀಗಿ ರಫೀವುಲ್ಲಾ ಶಾಪಿಂಗ್ ಸೆಂಟರ್ ಸರ್ ಮಿಲಾವೀಗಿ ಸಫ್ದರ್ ಕಾಸ್ಮೆಟಿಕ್ಸ್ ಕಿ ಮಿಲಾವೀಗಿ ಬೂಸಾ ಮಂಡೈ ಕಿ ದ ಹುಸೇನ್ ಅವಾನ್ ಶಾಪಿಂಗ್ ಸೆಂಟರ್ ಸರ್ ಜಮುಂಗ ಬೆಲಡೂ ನಾ ಮಿಲಾವೀಗಿ ಶಿರ್ಜಾನ್ ಸ್ಟಾಪ್ ಕಿ ದ ಕರಾಚಿ ಲೇಸ್ ಬಾಸಿದ್ ಪ್ಲಾಜಾ ಕಿ ದ ಶಿರ್ಜಾನ್ ಸ್ಟಾಪ್ ಸರ್ ಮಿಲಾವೀಗಿ ಹಮೀದ್ ಶಾಪಿಂಗ್ ಸೆಂಟರ್ ಬಾಸಿದ್ ಪ್ಲಾಜಾ ಶಿರ್ಜಾನ್ ಸ್ಟಾಪ್ ಕಿ ಮಿಲಾವೀಗಿ ಫಿರ್ಕಾನಿ ಗಲಿ ಕಿ ನೋಮಾನಿ ಶಾಪಿಂಗ್ ಸೆಂಟರ್ ಸರ್ ಜಹರಿ ಟೌನ್ ಕಿ ಶಹೀದ್ ಶಾಪಿಂಗ್ ಸೆಂಟರ್ ಸರ್ ಜಮುಂಗ ಬೆಲಡೂ ನಾ ಮಿಲಾವೀಗಿ ರೈಸಾನಿ ಕಲಿ ಬಲುಟಾ ಕಿ ದಾದ ಆಗಾಜಾನ್ ಶಾಪಿಂಗ್ ಸೆಂಟರ್ ಸರ್ ಮಿಲಾವೀಗಿ ದಾಸಿನೂರ್ ಹುಮ್ ದುನಿಯಾ ಡಿರ್ ಕಾಸ್ಮೆಟಿಕ್ ಸ್ಟೋರ್ಸ್ ದಿ ಮೆಡಿಕಲ್ ಸ್ಟೋರ್ಸ್ ದುಕಾನು ನದಿ ಆಗಿನ ದಾಸು ಬೆಲಡೂ ನಾ ತರ ಲಾಸೆ ಕಬಲೇ ಶಿ ಹೌದ ಬೆಲಡೂ ನಾ ಖೊಂದು ನೋ ಮಜೆ ಗಸಲೇ ಶಿ ಲಚಿ ಬಲ್ ಲೈಫ್ ಕಲರ್ ಆಫ್ ದಿ ಶೋ ಖುತಾ ಸುಮಾ ತೋ ಉನ್ನ ವೇಲಿ ಜಿ ಕಿ ಜಮಂಗ ದ ಬೆಲಡೂ ನಾ ಕಮ ನವೇ ಪ್ರೊಡಕ್ಟ ಆ ರವಾನ ದೇ ನ ಆಯ ದ ದಿ ನುಮ ಸ ದೇ ಜಿ ದ ದಿ ಖಾಸ್ ನುಮ ಸ ದೇ ಯೌರ ದ ಲಿ ಕಲಿ ದಿ ವಿದ ಆ ನ್ಯೂ ಶೈಂಪೂ ದೇ ಅಖು ಮನ ಮ ಜಿ ಖು ಪುರ ನುಮ ಸ ದೇ ಬಲ್ಲಾ ದ ಲಿ ಕಲಿ ವಿದ ಆ ಬೆಲಡೂ ನಾ ರೆಗುಲರ್ ಶೈಂಪೂ ದೇ ಹಸೀನಾ ಉನ ತಾಶಾ ಹೋಯ್ ಸಲಗ ಡಿರ್ ಜೇ ಬೋ ಡಿ ಕಿ ಜಿ ಬಲ್ ಆಯಿಷಾ ಉ ಕರ್ ಸುಮ ಚಿ ದ ನ್ಯೂ ಬೆಲಡೂ ನಾ ಆಂಟಿ ಹೇರ್ ಫಾಲ್ ಶೈಂಪೂ ದೇ ಯರಾ ಸುವೆ ಮನು ದ ಖಬರ್ ಟಿಕ್ ದೇ ಕನ್ನ ದ ಖಬರ್ ಟಿಕ್ ನನ್ನ ಯಕೀನ್ ಮಿನ ನಾ ಜಿನು ಸೊ ಸುವೆ ಮನು ಯರಾ ಬಲ್ ಸ್ವೀಟ್ ಮುಂಗ್ ತ ಮೆಸೇಜ್ ಆ ಲಿಗಿ ಸ್ವೀಟ್ ವಿಚಿ ತಾಲ ಖುದ ಮರ ಖಬರ್ ದರ್ಜಿ ಮಾಶಾಅಲ್ಲಾ ಚಿ ಅತ್ತ ಗಂಟೆ ಹುಂ ಪ್ರೋಗ್ರಾಮ್ ಕೋಲೇಶಿ ಖು ಜರೂರತ್ ಹೀ ನಿಶ್ತ ದೇ ಸಡೆ ಕೇ ಕಿ ಬಬಿಯಾ ಯರ ದಾ ಖುದ ಜಿ ಸಡೆ ಕೇ ಗಂ ಬೇಂತೆ ಹಾಡಿ ಜಾತ್ ಖುಬ ಚಿ ಮಾದ ಕಾವ ಪ್ರತಿವಿ ಬಸ್ ಕಾವರ ಆತ ಡಕವಾವ್ ಕಾವರ ಬಾಂದಿಸ್ ಕಾ ನೂರ್ ಬರ್ತ ಬಿಯಾ ಜಹಿಲ್ ಬಿಲ್ಕುಲ್ ಹುಂ ನಸ್ತಡೆ ಕೇ ಗಮಾ ಕೋಮಲ್ ಕಿನ್ ಜಾವೈ ಚಿ ಕೋಮಲ್ ಕಿನ್ ಜಾವೈ ಚಿ ಕೋಮಲ್ ಕಿನ್ ಜಾವೈ ಚಿ ಎಂಟಿ ಹೇರ್ ಫಾಲ್ ಶೆಂಪೂ ದೇ ಪ್ರೋಗ್ರಾಮ್ ಅಖಿರಕ್ಕೆ ಗುರು ದದಿ ಸುನು ಅಲೀನಾ ಫ್ರಾಮ್ ಹರಿಪುರ್ ಡೇರ್ ಬೆಹತರೀನ್ ದೇ ಡೇರ್ ಕುಲೆ ಜಬರ್ದಸ್ತೆ ಮೇಕಿಂಗ್ ಶೇವೆ ದೇ ಎಂಟಿ ಹೇರ್ ಫಾಲ್ ಶೆಂಪೂ ಗೋಲ್ಡನ್ ಕಲರ್ ಹುಮ್ ಡೇರ ಮಜಕ ಬಜ್ಲವಾಯಿ ಚಿ ನೋರಿ ಕತ್ತಲು ಸರ ಬಗೂರು ಗುಜರತೆ ಹೂ ನೋರಿ ಅವು ಕನ ಕಾನ್ ಬದಿರಾಲೆ ಕತ್ತಲಿವಿ ಓಲಿಸಿದ ಸೊರೆ ಕನ ನೋಡಿ ಸಮಾ ಹೋಗು ದ್ರನು ಪುಖ್ತನು ಅವರಿದ್ದು ದ ವಿಖ್ತು ದ ಖುಷ್ಕೈ ದ ಖಾತಿಮೀರ್ ಬಾಳ ಮೆಲಡೋನ ಶಿಂಪೂ ಪಕಂ ಕಿ ಮೋದಿನ್ ಕೆಟ ಕನ ಝೋಲ್ ಪೆರತಿಯೋನ್ ಸಲಿನಿಯಂ ಸಲ್ಫೈಡ್ ಔ ನಯಾ ಸೆನಮೈಡ್ ನಮ್ಚಿದ ಸಾಸುದ ವಿಖ್ತು ಖುಷ್ಕೈ ತಾಪ ಒಮ್ಮೆ ನಡುಕಿ ಡಿರುಕಿನ ಸಿರ್ಫ್
صرف و صرف دو منٹو کی الوداع وائی میں مہربانی ہوگی دو وختو دو خوشکی دو خاتمی دبارا میں لڑونا شیمبو زان لزرور روڑی او دو وختو دغا خوشکی تا پا مکمل تو کا باندے الوداع او پا مکمل تو کا باندے الوداع وائی خوب بیام رات وائی جس مونگ نوے کم پروڈکٹ را روان دے جی یہ مردان خواہ